Ya ahlal kitab lima talbisunal haqqa bil batili wa tattumunal haqqa wa antum ta'lamun.